ಹೆಲೋ 9820261212 BPL. ಅರೆ 9820262 35 ಮ್ಯಾಕ್ಸ್ ಟಚ್. ಯಾರ ಜಿಸ್ ಲಡಕಿ ಕೋ ಪಟಾನೆ ಕಾ ವೈ ಫೋನ್ ಪರ್ ನಹೀಂ ಆತಿ ಯಾರ್.

0: ಶಂಕರ್ ದಾದಾ ಎಂಬಿಬಿಎಸ್ ಗೆ ಜೈ
1: ಬಾಲಾ. ಇದು ಶಂಕರ್ ದಾದಾ ಎಂಬಿಬಿಎಸ್ ಕಾದು, ಶಂಕರ್ ದಾದಾ ಜಿಂದಾಬಾದ್.
2: ಸಾರಿ ಅಣ್ಣ, ಅಲವಾಟ್ ಅಯ್ಯಿಂದಿ.
1: ಅದೇ ಇಪ್ಪುಡು ವೇಸ್ಕೋ
0: ಶಂಕರ್.

ಮಾಫಿಗೆ ತಲಬ್ಗಾರ್ ಖುದಾಕೆ ಬಂದೆ, ಯೂ ಮಾಫಿಗೆ ತಲಬ್ಗಾರ್ ಖುದಾಕೆ ಬಂದೆ, ಅಬ್ ಕೋಯಿ ದೇರ್ ಹಿ ಮೇ ಹಶ್ರ ಬಪಾ ಹೋ ಜೈಸೆ, ಅಬ್ ಕೋಯಿ ದೇರ್ ಹಿ ಮೇ ಹಶ್ರ ಬಪಾ ಹೋ ಜೈಸೆ, ಯೂ ಮಾಫಿಗೆ ತಲಬ್ಗಾರ್ ಖುದಾಕೆ ಬಂದೆ, ಯೂ ಮಾಫಿಗೆ ತಲಬ್ಗಾರ್ ಖುದಾಕೆ ಬಂದೆ, ಅಬ್ ಕೋಯಿ ದೇರ್ ಹಿ ಮೇ ಹಶ್ರ ಬಪಾ ಹೋ ಜೈಸೆ, ಅಬ್ ಕೋಯಿ ದೇರ್ ಹಿ ಮೇ ಹಶ್ರ ಬಪಾ ಹೋ ಜೈಸೆ. ಶೇರ್ ಪೇಶ್ ಕರ್ತಾ ಹೂ ಕೆ ಉನ್ಕಿ ಆಹಿಸ್ತಾ ಖಿರಾಮಿ ಕಾ ಯೇ ಆಲಮ್ ತೋಬಾ, ಉನ್ಕಿ ಆಹಿಸ್ತಾ ಖಿರಾಮಿ ಕಾ ಯೇ ಆಲಮ್ ತೋಬಾ, ಆಪ್ ಶಾರೋ ಕೆ ತರನ್ನುಮ್ ಕಿ ಅದಾ ಹೋ ಜೈಸೆ, ಆಪ್ ಶಾರೋ ಕೆ ತರನ್ನುಮ್ ಕಿ ಅದಾ ಹೋ ಜೈಸೆ, ಉನ್ಕಿ ಆಹಿಸ್ತಾ ಖಿರಾಮಿ ಕಾ ಯೇ ಆಲಮ್ ತೋಬಾ, ಉನ್ಕಿ ಆಹಿಸ್ತಾ ಖಿರಾಮಿ ಕಾ ಯೇ ಆಲಮ್ ತೋಬಾ, ಆಪ್ ಶಾರೋ ಕೆ ತರನ್ನುಮ್ ಕಿ ಅದಾ ಹೋ ಜೈಸೆ, ಆಪ್ ಶಾರೋ ಕೆ ತರನ್ನುಮ್ ಕಿ ಅದಾ ಹೋ ಜೈಸೆ. ಸರೆ ಮಹಫಿಲ್ ಶಿಕನ್ ಆಲೂದಿಯ ಮಾಥಾ ಉನ್ಕಾ, ಸರೆ ಮಹಫಿಲ್ ಶಿಕನ್ ಆಲೂದಿಯ ಮಾಥಾ ಉನ್ಕಾ, ಖಾಮೂಶಿ ಭಿ ಯೇ ಮೇರಿ ಕೋಯಿ ಗಿಲಾ ಹೋ ಜೈಸೆ, ಖಾಮೂಶಿ ಭಿ ಯೇ ಮೇರಿ ಕೋಯಿ ಗಿಲಾ ಹೋ ಜೈಸೆ, ಸರೆ ಮಹಫಿಲ್ ಶಿಕನ್ ಆಲೂದಿಯ ಮಾಥಾ ಉನ್ಕಾ, ಸರೆ ಮಹಫಿಲ್ ಶಿಕನ್ ಆಲೂದಿಯ ಮಾಥಾ ಉನ್ಕಾ, ಖಾಮೂಶಿ ಭಿ ಯೇ ಮೇರಿ ಕೋಯಿ ಗಿಲಾ ಹೋ ಜೈಸೆ, ಖಾಮೂಶಿ ಭಿ ಯೇ ಮೇರಿ ಕೋಯಿ ಗಿಲಾ ಹೋ ಜೈಸೆ. ಅಮನ್ ಕಿ ಬಾತ್ ಹೈ ಹರ್ ಏಕ್ ಜಬಾನ್ ಪರ್ ಇಮ್ರೋಜ್, ಅಮನ್ ಕಿ ಬಾತ್ ಹೈ ಹರ್ ಏಕ್ ಜಬಾನ್ ಪರ್ ಇಮ್ರೋಜ್, ಶಹರ್ ಮೇ ಸಾರೇ ಮೊಹಬ್ಬತ್ ಕಿ ಫಜಾ ಹೋ ಜೈಸೆ, ಶಹರ್ ಮೇ ಸಾರೇ ಮೊಹಬ್ಬತ್ ಕಿ ಫಜಾ ಹೋ ಜೈಸೆ, ಅಮನ್ ಕಿ ಬಾತ್ ಹೈ ಹರ್ ಏಕ್ ಜಬಾನ್ ಪರ್ ಇಮ್ರೋಜ್, ಶಹರ್ ಮೇ ಸಾರೇ ಮೊಹಬ್ಬತ್ ಕಿ ಫಜಾ ಹೋ ಜೈಸೆ, ಪ್ಯಾರ್ ಇಖ್ಲಾಸ್ ಮುರವ್ವತ್ ಸೇ ಯೇ ಖಾಲಿ ದುನಿಯಾ, ಆಜ್ ಕಾ ದೌರ್ ಕೋಯಿ ಖೈರ್ ಖುದಾ ಹೋ ಜೈಸೆ. ಮಕ್ತಾ ಪೇಶ್ ಕರ್ತಾ ಹೂ ಕೆ ಔರ್ ಭಿ ತಖ್ತ ನಶೀ ಅಹಲೆ ಸುಖನ್ ಹೈ ಸರ್ವರ್, ಔರ್ ಭಿ ತಖ್ತ ನಶೀ ಅಹಲೆ ಸುಖನ್ ಹೈ ಸರ್ವರ್, ತೇರಿ ಮಹಫಿಲ್ ಮೇ ಇಮಾಮು ಶೋರಾ ಹೋ ಜೈಸೆ, ತೇರಿ ಮಹಫಿಲ್ ಮೇ ಇಮಾಮು ಶೋರಾ ಹೋ ಜೈಸೆ, ಔರ್ ಭಿ ತಖ್ತ ನಶೀ ಅಹಲೆ ಸುಖನ್ ಹೈ ಸರ್ವರ್, ಔರ್ ಭಿ ತಖ್ತ ನಶೀ ಅಹಲೆ ಸುಖನ್ ಹೈ ಸರ್ವರ್, ತೇರಿ ಮಹಫಿಲ್ ಮೇ ಇಮಾಮು ಶೋರಾ ಹೋ ಜೈಸೆ, ಕೋಯಿ ಕಶ್ಕೋಲ್ ಲಿಯೆ ದರ್ ಪೆ ಖಡಾ ಹೋ ಜೈಸೆ, ಜಿಂದಗಿ ಮುಂತಜಿರೆ ದಸ್ತೆ ಖಜಾ ಹೋ ಜೈಸೆ, ಜಿಂದಗಿ ಮುಂತಜಿರೆ ದಸ್ತೆ ಖಜಾ ಹೋ ಜೈಸೆ. ದೂಸರಿ ಗಜಲ್ ಕಾ ಮತ್ಲಬ ಕರ್ತಾ ಹೂ, ಯೇ ಬಹರೆ ಗಮ್ ಯೇ ಜಿಂದಗಿ ಅಲ್ಲಾಹ ಕಿ ಪನಾಹ್, ಯೇ ಬಹರೆ ಗಮ್ ಯೇ ಜಿಂದಗಿ ಅಲ್ಲಾಹ ಕಿ ಪನಾಹ್, ಬುಝ್ತಿ ನಹೀ ಹೈ ತಶ್ನಗಿ ಅಲ್ಲಾಹ ಕಿ, ಬುಝ್ತಿ ನಹೀ ಹೈ ತಶ್ನಗಿ ಅಲ್ಲಾಹ ಕಿ ಪನಾಹ್, ಯೇ ಬಹರೆ ಗಮ್ ಯೇ ಜಿಂದಗಿ ಅಲ್ಲಾಹ ಕಿ ಪನಾಹ್, ಬುಝ್ತಿ ನಹೀ ಹೈ ತಶ್ನಗಿ ಅಲ್ಲಾಹ ಕಿ ಪನಾಹ್, ದಿಲ್ಕಶ್ ಯೇ ಮೇರಿ ಶಾಯರಿ ಅಲ್ಲಾಹ ಕಿ, ದಿಲ್ಕಶ್ ಯೇ ಮೇರಿ ಶಾಯರಿ ಅಲ್ಲಾಹ ಕಿ ಪನಾಹ್, ತಸ್ವೀರ್ ಹೂ ಬಹು ತೇರಿ ಅಲ್ಲಾಹ ಕಿ ಪನಾಹ್, ತಸ್ವೀರ್ ಹೂ ಬಹು ತೇರಿ ಅಲ್ಲಾಹ ಕಿ ಪನಾಹ್, ತಸ್ವೀರ್ ಹೂ ಬಹು ತೇರಿ ಅಲ್ಲಾಹ ಕಿ ಪನಾಹ್. ಏಕ ಔರ್ ಮತ್ಲಬ ದೇಖಿಯೇ ಕೆ ಕಿಸ್ ಹಾಲ್ ಮೇ ಹೈ ಜಿಂದಗಿ ಅಲ್ಲಾಹ ಕಿ ಪನಾಹ್, ಕಿಸ್ ಹಾಲ್ ಮೇ ಹೈ ಜಿಂದಗಿ ಅಲ್ಲಾಹ ಕಿ ಪನಾಹ್, ಸಾಹಿಲ್ ಕೆ ಪಾಸ್ ಘರ್ ಕೋಯಿ ಅಲ್ಲಾಹ ಕಿ, ಸಾಹಿಲ್ ಕೆ ಪಾಸ್ ಘರ್ ಕೋಯಿ ಅಲ್ಲಾಹ ಕಿ ಪನಾಹ್. ಶೇರ್ ಪೇಶ್ ಕರ್ತಾ ಹೂ ಕೆ ಯೇ ಅಹಲೆ ಖಾನ್ದಾನ್ ಕಾ ಆಪಸ್ ಮೇ ಮೇಲ್ ಜೋಲ್, ಯೇ ಅಹಲೆ ಖಾನ್ದಾನ್ ಕಾ ಆಪಸ್ ಮೇ ಮೇಲ್ ಜೋಲ್, ಔರ್ ರಂಜಿಶೆ ಯೇ ಬಾಹಮಿ ಅಲ್ಲಾಹ ಕಿ, ಔರ್ ರಂಜಿಶೆ ಯೇ ಬಾಹಮಿ ಅಲ್ಲಾಹ ಕಿ ಪನಾಹ್. ಶೇರ್ ಪರ್ ತವಜೋ ಚಾಹತಾ ಹೂ ದೇಖಿಯೇ, ಲೋಗೋ ಕೋ ಕ್ಯಾ ಗುನಾಹೋ ಕಾ ಅಹ್ಸಾಸ್ ಅಬ್ ನಹೀ, ಲೋಗೋ ಕೋ ಕ್ಯಾ ಗುನಾಹೋ ಕಾ ಅಹ್ಸಾಸ್ ಅಬ್ ನಹೀ, ಕ್ಯಾ ಚಾಹತೆ ನಹೀ ಅಭಿ ಅಲ್ಲಾಹ ಕಿ ಪನಾಹ್, ಕ್ಯಾ ಚಾಹತೆ ನಹೀ ಅಭಿ ಅಲ್ಲಾಹ ಕಿ ಪನಾಹ್, ಪಹಲೆ ಕೆ ಲೋಗ್ ಔರ್ ಥೆ ಯೇ ಲೋಗ್ ಔರ್ ಹೈ, ಪಹಲೆ ಕೆ ಲೋಗ್ ಔರ್ ಥೆ ಯೇ ಲೋಗ್ ಔರ್ ಹೈ, ಹಮ್ ಔರ್ ಇನ್ಸೆ ದೋಸ್ತಿ ಅಲ್ಲಾಹ ಕಿ, ಹಮ್ ಔರ್ ಇನ್ಸೆ